0: FM Rainbow 101.9 Musically yours.
1: ಎಲ್ಲೋ ದಾರಿ ತಪ್ಪನಿ ಸ್ವೇಚ್ಛ ಲೋಪಾಲು ಸರಿದಿದ್ದೆ ವ್ಯವಸ್ಥ ನಲಭೈ ಏಳ ಅನುಭವಂ ಚೆಪ್ಪೇ ಪಾಠಂ ಗುರಿ ತಪ್ಪನಿ ಪ್ರೋಗ್ರಾಮುಲ ಬಲಂ ಮನ್ನಿ ಒಕ್ಕ ಶ್ರೀ ಚೈತನ್ಯಲೋನೆ.

ಚಕರಕಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಚಗಡದುಂ ಚಿಕಿ ಚಕಚೋ.

ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಹಲೋ ಅದಾಬ್ ಆನ್ ರೈನ್ಬೋ FM 101.9 ವಿತ್ ಮೀ ಯೋರ್ ಆರ್ಜೆ ನಿಧಿ. ಸುಬಾ ದೊಪಹರ್ ಹೋ ಚುಕಾ ಹೈ ಔರ್ ಗುಡ್ ಮಾರ್ನಿಂಗ್ ಸೇ ಗುಡ್ ಆಫ್ಟರ್ನೂನ್ ಹೋ ಚುಕಾ ಹೈ ಔರ್ ಹಮಾರೇ ಸಾಥ್ ಜುಡೇ ರಹನೇ ಕೆ ಲಿಯೆ ಶುಕ್ರಿಯಾ ಆಪ್ ಸಬ್ಕೋ. ನಾವ್ ಲುಕ್ ಅರೌಂಡ್ ಯು, ಲೈಫ್ ಇತ್ತಾ ಫಾಸ್ಟ್ ಮೂವ್ ಹೋ ರಹಾ ಹೈ ಕಿ ಹಮ್ ಉಸೆ ಎಂಜಾಯ್ ಕರ್ನಾ ಹೀ ಭೂಲ್ ಗಯೆ. ಲೈಕ್ ಎವ್ರಿಬಡಿ ಇಸ್ ಬಿಜಿ ಇನ್ ದರ್ ಓನ್ ಲೈಫ್ಸ್ ಆ್ಯಂಡ್ ಇನ್ ಸಬ್ ಕೆ ಬೀಚ್ ಮೇ ಹಮ್ ಖುದ್ ಕೋ ಎಂಜಾಯ್ ಕರ್ನಾ ಕಹೀ ನಾ ಕಹೀ ಭೂಲ್ ಗಯೆ. ಬಟ್ ನಾವ್ ಲೆಟ್ಸ್ ಟೇಕ್ ಅ ಚಾನ್ಸ್, ಇಸ್ ವೀಕೆಂಡ್ ಕೋ ಹಮ್ ಸಬ್ ಖುದ್ ಕೋ ಏಕ್ ಚಾನ್ಸ್ ದೇತೆ ಹೈ ಥೋಡಾ ಎಂಜಾಯ್, ಥೋಡಾ ರಿಫ್ರೆಶ್ ಹೋನೆ ಕೆ ಲಿಯೆ. ಎಂಜಾಯ್ ಡಜ಼ನ್ ಮೀನ್ ಗೋ ಟು ಅ ವೆಕೇಶನ್ ಯಾ ಮಸ್ತಿ ಆ್ಯಂಡ್ ಆಲ್. ಇಟ್ಸ್ ಜಸ್ಟ್ ಟೇಕಿಂಗ್ ಟೈಮ್ ಫಾರ್ ಯೋರ್ ಸೆಲ್ಫ್, ಡೂಯಿಂಗ್ ವಾಟ್ ಯು ಲವ್. ಅಗರ್ ಆಪ್ಕೋ ಡ್ಯಾನ್ಸ್ ಕರ್ನಾ ಪಸಂದ ಹೈ ತೋ ಡ್ಯಾನ್ಸ್ ಕರಿಯೇ, ಸಿಂಗಿಂಗ್ ಕರ್ನಾ ಪಸಂದ ಹೈ ತೋ ಸಿಂಗಿಂಗ್ ಕರಿಯೇ.

ವೆಲ್ಕಮ್ ಬ್ಯಾಕ್ ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ರೈನ್ಬೋ ಎಫ್ ಎಮ್ 101.9 ವಿತ್ ಮೀ ಯೋ ಆರ್ ಜೆ ನಿಧಿ. ತೋ ಜೆಸೆ ಹಮ್ ಬಾತ್ ಕರ್ ರಹೆ ಥೆ ಅಬೌಟ್ ಫೋನ್ ಅಂಡ್ ಟಾಪಿಕ್. ಯೇ ಟಾಪಿಕ್ ಆಪ್ ಸಬ್ಕೋ ಬಹುತ್ ರಿಲೇಟೆಬಲ್ ಹೈ ಕ್ಯೂಂಕಿ ವೋ ರೀಸೆಂಟ್ಲಿ ಹುಆ ಹೈ ವೋ ದಟ್ ಇಸ್ ದ ಮಾನ್ಸೂನ್, ಫಸ್ಟ್ ಎವರ್ ಮಾನ್ಸೂನ್ ರೈನ್ ಆಫ್ ದ ಸೀಸನ್. ಜೊ ಇಟ್ ವಾಸ್ ಲೈಕ್ ಅ ತೂ

0: ದಾನಿಯಲ್ಲ ದಾನಿಯಲ್ಲ
1: ದೀದಿ
2: ಹಾ
1: ಭಯ್ಯಾ ಅಪ್ಪ ಐ ಲವ್ ಯು ಗ್ಯಾರತೆ
2: ಉಸ್ಸೆ ಅಪ್ಪ ಓಯ್ ಹೋ ಗೋ ಟ್ಯಾಥ್ಯೂ ಓಹೋ
3: ಅಬ್ಬ ಜರ್ ನೆಂಟ್ರ ಚಲಾಯ್ ಯಾರ್ ಓ ಕಮಾಲ್ ಕರ್ತದ್ರ ಆಹ್ಯಾ

0: ಪ್ರಗತಿಪಥಂ ಸಕಲ ಜನಹಿತಂ ಮನ ಪ್ರಜಾಪ್ರಭುತ್ವಂ.
1: ವೆಲ್ಕಮ್ ಬ್ಯಾಕ್ ಟು ಯರ್ ಲಿಸ್ನರ್ಸ್. ಥೋ ಮೇರಿ ಕಹಾನಿ ಥಾ, ಮೇರಾ ಎಕ್ಸ್ಪೀರಿಯನ್ಸ್ ಥಾ ಪರ್ಸೋ ಕಾ, ದಟ್ ಇಸ್ ಹೆವಿ ರೇನ್ ಮೇ. ಮೇ ತೋ ಘರ್ ಮೇ ಹೀ ಥೀ, ಥ್ಯಾಂಕ್ಫುಲಿ ಥೋಡಾ ಮೌಸಮ್ ಕೋ ಎಂಜಾಯ್ ಕರಿ, ಬಟ್ ದೆನ್ ಪವರ್ ಕಟ್ ಹೋ ಗ್ಯಾ ಥಾ ಔರ್ ಇತನೇ ಸಾರೇ ಮಚ್ಛರ್ ಆ ಗಯೇ ಥೇ ಆಫ್ಟರ್ ದ ರೇನ್. ಐ ಗಾಟ್ so irritated, but then I thought ki main safer side pe hu, kyunki main baakiyon ki tarah road mein wo traffic mein fasi nahi thi aur bheegri bhi nahi thi. So that was my experience, and please let me know your experiences on the first heavy rain of the season on our numbers 0402323230, 0402324821, 0402970471. aap sun rahe hain rainbow fm 101.9 with me, your RJ Nidhi.

ಲಾಸ್ಯಂ ನಮಕ ಚಮಕ ಸಹಜಂ ನಟತ್ ಪ್ರಕೃತಿ ಪಾದಜಂ ನರ್ತನ ಮೇ ಶಿವ ಕವಚಂ ನಟರಾಜ ಪಾದ ಸುಮರಜಂ ಧೀರನನ.